0: ಹೇ, ವೆರಿ ಹಂಗ್ರಿ, ವಾಟ್ ಸ್ಪೆಷಲ್ ಟುಡೇ?
1: ಬಿರಿಯಾನಿ, ಕಬಾಬ್ಸ್, ಹಲೀಮ್. ಬಟ್ ವೇಟ್, ದಿಸ್ ಮೋರ್.
2: ಮೋರ್ ದನ್ ಫುಡ್, ಇಟ್ಸ್ ದ ಸ್ಟೋರೀಸ್ ಬಿಹೈಂಡ್ ದ ರೆಸಿಪೀಸ್, ದ ಹಿಸ್ಟ್ರಿ ಆಫ್ ದ ಕಿಚನ್ಸ್ ಅಂಡ್ ದ ಫ್ಲೇವರ್ಸ್ ದಟ್ ಶೇಪ್ಡ್ ಅವರ್ ಸಿಟಿ.
0: ಅಂಡ್ ವೇಟ್, ಡು ವಿ ಟೇಸ್ಟ್ ಆಲ್ ದಿಸ್
1: ಆನ್ ಜಶ್ನೆ ಹೈದರಾಬಾದ್ ಎವ್ರಿ ಆಫ್ಟರ್ನೂನ್ ಅಟ್ 2:00 ಆನ್ FM ರೇನ್ಬೋ 101.9.
2: ಫ್ರಮ್ ಚಾರ್ಮಿನಾರ್ಸ್ ಇರಾನಿ ಚಾಯ್ ಟು ದ ಎವಲ್ಯೂಷನ್ ಆಫ್ ಹೈದರಾಬಾದಿ ಬಿರಿಯಾನಿ, ಇಟ್ಸ್ ಅ ಫೀಸ್ಟ್ ಫಾರ್ ಯೋರ್ ಇಯರ್ಸ್.
3: ಜಶ್ನೆ ಹೈದರಾಬಾದ್, ಸೇವರ್ ದ ಸಿಟಿ ಸೋಲ್.

ವೆಲ್ಕಮ್ ಬ್ಯಾಕ್. ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ ಹೈದರಾಬಾದ್ ಎಫ್ ಎಂ 101.9 ರೇನ್ಬೋ. ದಿಸ್ ಇಸ್ ದ ಸ್ಟೇಷನ್ ಆಫ್ ದ ನೇಷನ್. ಆಕಾಶಂ ಏನಾಟಿದೋ ಅನುರಾಗ ಮಾನಾಟಿದಿ. ಈ ಪಾಠ ವಿಂದ ಪ್ರತಿಸಾರಿ ಮನಕ್ಕೆ ಒಕ ಮಧುರಮೈನ ಗೊಂತು ಗುರ್ತೊಸ್ತುಂದೆ.

FM Rainbow 101.9. ಆಕಾಶವಾಣಿ ಹೈದರಾಬಾದ್ 101.9 FM ರೇನ್ಬೋ. ಯು ಆರ್ ಲಿಸ್ನಿಂಗ್ ಟು ಮೀ ಆರ್ ಜೆ ಕೈವಲ್ಯ ಆನ್ ಆಕಾಶವಾಣಿ ಹೈದರಾಬಾದ್. ದ ಟೈಮ್ ಇನ್ ದ ಸ್ಟುಡಿಯೋ ಇಸ್ 12:11, ವಿಚ್ ಮೀನ್ಸ್ ಇಟ್ ಈಸ್ ಟೈಮ್ ಫಾರ್ ಅಸ್ ಟು ಕಂಟಿನ್ಯೂ ಆರ್ ನಮಸ್ತೆ ಹೆಲೋ ಆದಾಬ್ ಅ ಟ್ರೈಲಿಂಗಲ್ ಪ್ರೋಗ್ರಾಮ್. ಆ್ಯಂಡ್ ಐ ಹ್ಯಾವ್ ಸೋ ಮಚ್ ಟು ಟಾಕ್ ಟು ಯು ಅಬೌಟ್, ಬಟ್ ಬಿಫೋರ್ ದ್ಯಾಟ್ ಲೆಟ್ಸ್ ಬಿಗಿನ್ ದಿಸ್ ಸೆಗ್ಮೆಂಟ್ ವಿತ್ ದಿಸ್ ಅಮೇಝಿಂಗ್ energetic song. Let's go.

0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಪೇರಿನಿ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲಲ ಅಂದಂ
0: ಸಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯಂ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೂ
0: ಪ್ರತಿ ಕಥನು
1: ಪ್ರತಿ ಗಾಥನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: ಮೀಕಂದಿಸ್ತುಂದಿ ತೆಲಂಗಾಣಂ ಪ್ರತಿರೋಜು ರಾತ್ರಿ 8 ಗಂಟಲಕು ಎಫ್ಎಂ ರೈನ್ಬೋಲೋ

ರಾಗಾಲ ಪಲ್ಲಕ್ಕಿಲೋ ದಿವಿಕೆಗಿನ ಸ್ವರ ಸಾಮ್ರಾಜ್ಞಿ ಪ್ರಮುಖ ನೇಪಥ್ಯ ಗಾಯಿನಿ ಎಸ್ ಜಾನಕಿ ಗಾರಿಗೆ ಆಕಾಶವಾಣಿ ಅಂದించೇ ಘನ ನಿವಾಳಿ. ರಚನಾ ವ್ಯಾಖ್ಯಾನಂ ಶ್ರೀ ಅಂಬಟಿಪುರಿ ಮುರಳೀಕೃಷ್ಣ, ಸಹಕಾರಂ ಶ್ರೀಮತಿ ಟಿ ಆರ್ ಅಪರ್ಣಾ.